0: ಕಾಯಿಲೆ ಕೇಳಲಿದೆ.
1: ಅರೆ ಗಜಬೀ ದಾದಾ, ಅರೆ ಹಮಾರಿ ಚಾಯ ಕಾ ಕ್ಯಾ ಹುವಾ, ಬಹುತ ದೇರ್ ಹೋ ಗಯಿ.
2: ಆ ರಹೀ ಹೈ ಆ ರಹೀ ಹೈ ಬೇಟಾ, ಥೋಡಾ ಇಂತಜಾರ್ ಕರೋ.
3: ಅರೆ ದಾದಾ, ಔರ್ ಯೇ ಕೌನ್ ಸಾ ಚೇನಲ್ ಲಗಾ ದಿಯಾ, ಅಪುನ್ ಕಾ ಚೇನಲ್ ಲಗಾವ್ ನಾ, ಯೇ ರೋತ್ಲಾ ಗೀತ ನಹೀ ಸುನ್ನೆ ಕಾ.
1: ಹಾ ದಾದಾ.
2: ಅರೆ ಬೇಟಾ, ತುಮ ಜಿಸ್ ಗೀತ ಕೋ ರೋತ್ಲಾ ಬತಾ ರಹೆ ಹೋ, ಉಸಿ ಮೇ ಜಿಂದಗಿ ಕಾ ಫಲ್ಸಫಾ ಭರಾ ಹೈ.
3: ಅಚ್ಛಾ, ಮಾನಾ ಫಲ್ಸಫಾ ಹೈ ಪರ್ ಎಂಟರ್ಟೈನ್ಮೆಂಟ್ ಹೋನೆ ಕಾ ಕ್ಯಾ ಸಮಝೇಗಾ ಕಾ.
1: ಔರ್ ವೈಸೆ ಭೀ ದಾದಾ, ಆಜ ಮೂಡ್ ಅಪುನ್ ಕಾ ಮಸ್ತಿ ಕಾ ಹೈ.
2: ಕ್ಯೋ ಭೈ, ಐಸಿ ಕ್ಯಾ ಬಾತ್ ಹೈ, ಅರೆ ಚೆಹರೆ ಸೇ ಭೀ ಬಹುತ್ ಖುಷಿ ಫೂಟ ರಹೀ ಹೈ.
1: ಅರೆ ದಾದಾ, ಬಾತ್ ತೋ ಖುಷಿ ಕೀ ಹೈ, ರಾತೋ ರಾತ್ ಕರೋಡ್ಪತಿ ಬನ್ನೆ ಕಾ ಫಾರ್ಮುಲಾ ಜೋ ಮಿಲ್ ಗಯಾ ಅಪುನ್ ಕೋ.
2: ಭಗವಾನ್ ಕಿ ದಯಾ ಸೇ ಅಚ್ಛೆ ಖಾಸೆ ಖಾತೆ ಪೀತೆ ಘರ್ ಕೆ ಹೋ, ಕ್ಯಾ ಕಮಿ ಹೈ ಜೋ ರಾತೋ ರಾತ್ ಕರೋಡ್ಪತಿ ಬನ್ನೆ ಕಿ ಸೋಚ ರಹೆ ಹೋ.
1: ಅರೆ ಪೈಸಾ ದಾದಾ, ಪೈಸಾ ಆಜ್ ಕಿ ದುನಿಯಾ ಮೇ ಪೈಸಾ ಹೀ ಸಬ್ ಕುಛ್ ಹೈ, ಪೈಸೆ ಸೇ ಸಬ್ ಕುಛ್ ಪಾಯಾ ಜಾ ಸಕ್ತಾ ಹೈ ಇಸ್ ದುನಿಯಾ ಮೇ.
2: ಹಮ್ ತೋ ಯೇ ಜಾನ್ತೆ ಹೈ ಬೇಟಾ, ಕಿ ರಾತೋ ರಾತ್ ಕರೋಡ್ಪತಿ ಬಿನಾ 420 ಕೆ ನಹೀ ಬನಾ ಜಾ ಸಕ್ತಾ. ಔರ್ ತುಮಹಾರಿ ಸುನ್ನೆ ಕೆ ಬಾದ್ ಹಮೇ ಬಾಬಾ ಕಿ ಬಾತ್ ಯಾದ್ ಆ ಗಯಿ.
3: ಕೌನ್ ಬಾಬಾ, ಕೋಯ್ ಸಾಧು ಥೆ ಕ್ಯಾ?
2: ತುಮನೆ ತೋ ಶಾಯದ್ ಉನ್ಕಾ ನಾಮ್ ಭೀ ನಹೀ ಸುನಾ ಹೋಗಾ. ಬಹುತ್ ಬಡೆ ಕ್ರಾಂತಿಕಾರಿ ಥೆ.
1: ಕ್ರಾಂತಿಕಾರಿ? ಆಪ್ ಉನ್ಕಿ ಜರೂರ್ ಹಮೇ ಕೋಯ್ ಕಹಾನಿ ಸುನಾಯಿಯೇ ನಾ?
2: ಹಾಂ ತೋ ಸುನೋ.
1: ಹಾಂ ಸುನಾ.
3: ಹಾಂ ಸುನಾ.
2: ಬಾಬಾ ಕಾ ಪೂರಾ ನಾಮ್ ಹೈ ಬಾಬಾ ಪೃಥ್ವಿ ಸಿಂಗ್ ಆಜಾದ್.
1: ಬಾಬಾ ಪೃಥ್ವಿ ಸಿಂಗ್ ಆಜಾದ್?
2: ಆಜಾದ್ ಕೆ ಸಂಪರ್ಕ ಮೇ ಆನೆ ಕೆ ಬಾದ್ ಪೃಥ್ವಿ ಸಿಂಗ್ ನೇ ಅಪ್ನೆ ನಾಮ್ ಕೆ ಸಾಥ್ ಆಜಾದ್ ಜೋಡ್ ಲಿಯೆ.
1: ಅಚ್ಛಾ.
2: ಹಾಂ ತೋ ಹಮ್ ಯೇ ಬಾತ್ ಯಾದ್ ಕರ್ ರಹೆ ಥೆ ಕಿ ಹಾಂ ಉನ್ಹೊನೆ ಅಪ್ನೆ ಅಂತಿಮ ದಿನ ಮೇ ಆಜಾದಿ ಮಿಲ್ನೆ ಕೆ ಬಾದ್ ಏಕ್ ಇಂಟರ್ವ್ಯೂ ಮೇ ಕಹಾ ಥಾ